ನಿರನ್ ಪನಿ ಪಗ ಪಗ ರೆ ಗರ್ ಸರ್ ಸ ಮಾರಿ ಸದಾ ನಿಧರೆ ರೆ ಸಾ ಕರೆ ಸ ಪಗ ನಿನಿ ಪದೇ ರೆ ಸಾ ಕರೆ ಸ ಪಗ ಪಗ ನಿನಿ ಪದೇ ಸ ನಿಧ ಪಗ ರೆ